0: ಪ್ರಖ್ಯಾತ ಟಾಪ್ ಸ್ಟೋರಿ.
1: ಇರಾನ್ ವಿದೇಶ ಮತ್ತೆ ಸಹ ಎಕ್ಸಚಾತಿಗೆ ಮಹಾಲೇಖಾ ಮಾತ್ರ ಸಾಕಚ್ಚಾವಾಕ್. ಇರಾನ್ ವಿದೇಶ ಮಾತೆ ಅಬಾ ಸರಾಕ್ಷಿ ಎಕ್ಸಚಾತಿಗೆ ಮಹಾಲೇಖಾ ಆಂಟೋನಿಯೋ ಗುಟೆರಸ್ ಸಮಗ ಸಾಕಚ್ಚಾ ಕರತಿಬೆನವ. ಈ ಜಾತ್ಯಂತರ ಸಾಮೆ ಸಹ ಆರಕ್ಷಾವ ಇದಿರೇಟ ಗೆನಾಮ ಸದಾ ಗತ ಹಕ್ಕಿ ಕ್ರಿಯಾ ಮಾರ್ಗ ಪಿಲಿಬಂದವಾಯ್. ಮೆವರ ಎಕ್ಸಚಾತಿಗೆ ಮಹಾಮಂಡಲ ಸಸಿಯದಿ ಇರಾನ್ ಜನತಾವಗೆ ಐತಿಹಾಸಿಕಂ ಸಹ ಅವಶ್ಯತಾವೆನುವೆನ್ ಕರುಣು ಇದಿರಿಪತ್ ಕಿರೀಮ ತಮ್ಮ ಪ್ರಧಾನ ಅರಮುನಾಕ್ ಪವದ ಆರಕ್ಷಿ ಪವಸುವ. ಎಕ್ಸಜಾತಿಗೆ ಸಂವಿಧಾನೆಯ ಲೋಕಸಾಮೆಯ ಆರಕ್ಷಾ ಕಿರೀಮಠ ಅಭೋಸತ್ವೀಮ ಹೇತುವೆನ್ ಈ ವಿಶ್ವಾಸನೀಯತ್ವ ಅಡುವೆಯತಿ ಬವಟೈ ಆರಕ್ಷಿ ಚೋದನಾ ಕಲಿ. ಜಾತ್ಯಂತರ ಆಯತನ ಸಹ ಜಾತ್ಯಂತರ ನೀತಿಯನ್ನು ಸಲಕ ಎತಂ ರಟವಲ್ ತಮಾಂಟ ಕೆಮತಿ ಆಕಾರಿನ ಗ್ರಾಹಕರಣ ಬವಟದ ಇರಾನ್ ವಿದೇಶ ಮಾತಿವರ ಚೋದನಾ ಕರೆಸಿಟಿಯ. ಎಂಬ ತತ್ವ ಹೇತುವೆನ್ ಮೆದಪರದಿಗ ಗೆಟುಂ ಸಂಬಂಧೆನ್ ಎಕ್ಸಜಾತಿಗೆ ಸಂವಿಧಾನೀಯ ಕ್ರಿಯಾಕಾರಿತ್ವ ಪಿಲಿಬಂದವದ ಪ್ರಶ್ನೆ ಮತವೇ ಅತಿಬವೈ ಅಹೋ ಸದಹನ್ ಕಲಿ. ಮ್ಯಾತರ ಬಲಯ ಯೋಧ ಇರಾನ್ ಜನತಾವ ಯಟತ್ ಕರಗತ ನೊಹೆಕಿ ಬವ ಇರಾನ್ ಜನಾಧಿಪತಿ ಮಜೂದ್ ಪೆಶೆಸ್ಕಿಯನ್ ಪವಸನವ. ಓಹು ಮೇ ಬವ ಪ್ರಕಾಶ ಕರತೆ ಎಕ್ಸಜಾತ್ಗೆ ಮಹಾಮಂಡಲ ಸಸಿಯಟ ಸಹಭಾಗಿ ವಿಮ ಸದಹ ಅಮೆರಿಕಾವು ಬಲ ಪಿಟತ್ವೀಮಟ ಪೆರಾಯ್. ಎಹಿದಿ ಇರಾನ್ ಜನತಾವ ಮುಹುಣ ದಿನ ಗೆಟಲು ಪಿಲಿಬಂದವ ತಮನ್ ಸಾಕಚ್ಚಾ ಕರಣ ಬವ ಪೆಶೆಸ್ಕಿಯನ್ ಸದಹನ್ ಕಲ. ಇರಾನಿಯ ಅವಸ್ಥಾ ಕಿಹಿಪೆಗದಿ ಸಾಕಚ್ಚಾ ಸದಹ ಪೆಮಿನ ಗಿವಿಸುಂ ಬಲಟ ಅತ್ಸನ್ ಕಲದ ಎಮ ಗಿವಿಸುಂ ಬಲದಿ ಎಕಂಗವು ಪುರೊಂದು ಮೆದೆಕ್ ಇಟು ನೋವೋ ಪವಾಯಿ ಇರಾನ್ ಜನಾಧಿಪತಿ ಬರೆಯ ಸದಹನ್ ಕಲೆ.
0: Top story. Anugrahaya.
2: Senehasin naadarin hadavat sanasala
3: medoli sam mohatak manrasavat karai
4: mokadane mangi yet kiwa gedrata ona manutike balala genne kiyala kisa deyak hariyata karanne mata andan epa vela tiyenne.
5: ಐಫ್ ಗೆ ಸದ್ದೆ ನಂಗ್ ಇವಸನ್ನ ವೇನೋ ಹೆಬೆ ವಾಹನೆ ಸದ್ದ ದಾನಿಕ ನಂಗ್ ಬಲಂಗಿನ್ ಹೊಂದ ದೇಗ್ ನೆವೆ ಏಕ ವಾರ್ನಿಂಗ್ ಎಕಕ್
6: ಗೆವಿಚ್ ಬೆಲ್ಟ್ ಎಕಕ್ ನಿಸಾ ಎಂಜಿನ್ ಎಕಟ ಪ್ರಶ್ನ ಬ್ಯಾಟರಿ ಚಾರ್ಜಿಂಗ್ ಪ್ರಶ್ನ ವಗೇಮ ಎಸಿ ಪರ್ಫಾರ್ಮೆನ್ಸ್ ವಲಟ ಬಲಪೈ ಮತಿ ವೆನ್ನ ಪುಲುವ ವಸರ ಸಿ ಎಕಟ ವೆಡಿ ಜಪಾನೀಸ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪರ್ಟೀಸ್ ಸಮಗ
7: 40 ವಸರಕ ಡಿಎಸ್ಎಲ್ ವಿಶ್ವಾಸಿ ಸಮಗಿನ್ ಮಿತ್ಸುಬಿಷಿ ಬೆಲ್ಟ್ಸ್ 40 ವಸರಕ ಪುರ ಒಬೆ ವಿಶ್ವಾಸಿ ದಿನು ಡಿಎಸ್ಎಲ್ ವೆತಿನ್.